0: ಸರ್ವಕ್ಷಂತ ಪ್ರಸಾದ ಸರ್ವಂಖ್ಯಾತ ಸರ್ವಂಗ್ಯಾತ ಸರ್ವಂ ಪ್ರಾಣ ಸರ್ವಂ ತ್ರಾಣ ಸರ್ವಂ
1: ಕರ್ಮಂ ಸರ್ವಂ ಕರ್ಮ
0: ಸರ್ವಂ ಯುಕ್ತ ಸರ್ವಂ ಮುಕ್ತ
1: ಸಾವಲ್ ಚಂತ ಪ್ರಸಾದ ನಮೋ ನರಕ ನಾಸೇ ಸದೈವನ್ ಪ್ರಕಾಶ
0: ಅನಂತ ಸ್ವರೂಪೇ ಅಪಂಗಂ ಭೂತೇ
1: ಮಾತಂ ಮಾತೇ ಸದಾ ಸರ್ವ
0: ಸಾಕ್ಷಿ ಅಗಾಧ ಸ್ವರೂಪೇ ನಿರ್ವಾಹ ಪ್ರಭು

0: ಸಾತ ರೂಪೇ
1: ನಮೋ ಇಂದ್ರೇಂದ್ರಯನಾದಂ ಭಗುತೇ
0: ಅಲಂಕಾರ ರೂಪೇ ಅಲಂಕಾರ ಲಂಕೇ
1: ನಮೋ ಆಚೆ ಆಚೆ ನಮೋ ಪಾಕ ಮಂಕೇ
0: ಭಂಗೀ ಸ್ವರೂಪೇ ಅನಂಗೀಯ ನಮೇ
1: ಭಂಗೀ ತ್ರಿತಾಲೇ ಅನಂಗೀಯ ಕಾಮೇ
0: ಏಕ ಶ್ರೀ ಚಾಂದೇ ಅಜಲ ಪೇ ಬೇ
1: ಅಭೂ ಅಜೂ ಅನಾಸಕಾಸ